0: ಡಂಡಿಗ ಮಿಂಜ್ಕತ್ ಅಕೈದೌಲಗ್ಯ ಇನ್ನಂಥ ವಾರ್ತಾಹಿಗೆ ಮಹಿಳಾ ಶಿಕ್ಷಾ ಸೇಹಿ ದೇಸ್ಗಿ ಉನ್ನತಿ ಗಹಿ ಪತ್ನು ನಾಮ್ ಅಕುನ್ ಸೀತಾ ಕುಮಾರಿತಿ ಮೆನೋತ್
1: ಖೇಖೇಲ್ ರಾಜೇ ಪರ್ದಾ ಖತ್ರಿ ಮುಕ್ಕರ್ಗೆ ಲುರ್ಗರ್ ಮೊನ್ನ ಕಾರ ಅಕೈ ಚಾಳ್ರಿ ಮುಕದಿಂ ರಾಜಿನ್ ಕಮ್